0: ಚತುರ ನಾರ ಅಮ ಜೋಡಗಲ ಜೇ ಚತುರ ನಾರ ಅಮ ಪಕ್ಕಡ ಕರಕ ಗಜೆ
1: ಮೇದೆ ಮಣ್ಣು ಕೆತ್ತ